ದಡಕ್ಕೆ ಮಾಡವಾದಯ್ಯ ಗಹಜಡಮ ಕಚೇರೆ ದಾದಾಕೆ ಮಾಡೇವಾದಯ್ಯ ದಾದಾಕೆ ಮಾಡೇವಾದಯ್ಯ